ಕನ್ಮತ್ಕಂದ ಹೀಚಟ ಕಂದ ಮಡದುಸ್ತ ಥೂಟ ಗುಸ್ತ ಕಡ್ಗಿ ಕಡ್ಗಿ ಬಾದ ಫುಲಾನ ಮೈಯಾ ಸೇ ನಹಿ ಗಾಲ್ ಫುಲಾನ ತೂ ಮೇರ ಬೇಟ ಮೈ ತೇರಿ ಮೈಯಾ ಹಸ್ತೆ ಹಸ್ತೆ ಕಿಶನ್ ಕನೂಯಾ ಬಿಲ್ಲಿ ಬಜಾಯೇ ಬಾಜಾ ಗಾಯೆ ಚುನಿಯೋ ಕಾ ರಾಜಾ ನಾಚೆ ಬಂದರಿಯಾ ಲಹಂಗಾ ಡಾಲಿಕೆ ಬಿಲ್ಲಿ ಬಜಾಯೆ ಬಾಜಾ ಗಾಯೆ ಚುನಿಯೋ ಕಾ ರಾಜಾ ನಾಚೆ ಬಂದರಿಯಾ ಲಹಂಗಾ ಡಾಲಿಕೆ ತೋತಾ ನಚಾಯ